ಶುಭಪ್ರಭಾತ ಯಾಕಾರೆ ವಿನಾಯಕ್ ಬೇನೋ. ಸುಂದರ್ಶ ಗೀತಾನ್ ಸುರುವಾತ ಜಾಲ್ಲೇ ಸಹಾಯಕ ಬೇನೋ. ಕಡಕ ಗರ್ಮಿ ವಚೂನ ಆತಾ ಪಾವಸ ಸುರೂ ಜಾಲ್ಲೋ ಆಸಾ ಆನಿ ಸಗಳ್ಯಾಂಚೀಚ ಗರ್ಮೇ ಪಾಸೂನ ಸುಟ್ಕಾ ಜಾಲ್ಲೀ ಆಸಾ. ಸಗಳೆ ಕಡೆ ಪಸರಲೇಲಿ ಗ್ರೀನರಿ, ವಾತಾವರಣ ಸಾಮಕೆ ಕುಂದ ಧುಂದ ಮಂಟಾ ತಶೆ ಜಾಲ್ಲೇ ಆಸಾ. ಹೆ ಸಗಳ್ಯಾಂಕೂಚ ಆನಂದ ದಿತಾ, ಸಗಳ್ಯಾಂಕೂಚ ಆವಡ್ಟಾ, ಆಹ್ಲಾದದಾಯಕ ಅಶೆ ಹವಾ, ಥಂಡ ಹವಾ ಸಗಳ್ಯಾಕ ಆಸಾ. ಹೊ ಋತೂ ಕೋಣಾಕ ಆವಡನಾ ಅಶೆ ನಾ, ಸಗಳ್ಯಾಂಕೂಚ ತೋ ಆವಡ್ಟಾ. ಹ್ಯಾ ಋತೂಚ ಆನಂದ ಘೇತಾನಾ, ಪಾವಸಾಳ್ಯಾಚ ಆನಂದ ಘೇತಾನಾ ಆಮಿ ಕಾಯ ಕಾಳಜಿ ಹೆಲ್ತಾಚೀ ಘೇವಪಾಕ ಜಾಯ. ಜರಿ ಹ್ಯಾ ದಿಸಾನಿ ಆಮಕಾ ತಾನ ಲಾಗನಾ, ತರಿ ನೇಮಾನ ಯೋಗ್ಯ ಇಂಟರ್ವಲಾಚೇರ ಆಮಕಾ ಉದಕ ಪಿವಪಾಕೂಚ ಜಾಯ. ಡಿಹೈಡ್ರೇಷನ್ ಜಾವಪಾಕ ದಿವಪಾಕ ಜಾಯನಾ. ಹೆ ಹ್ಯಾ ಋತೂನ್ ಸಗಳ್ಯಾನ್ ಚಡ ಗರ್ಜೆಚೆ. ತಶೆಚ ಆಮಕಾ ಆತಾ ಥಂಡ ಪೇಯಾ ಜಶಿ ಲಿಂಬೂ ಸರ್ಬತ್, ಲಸ್ಸಿ, ಕೊಕ್ಮಾಚೆ ಸರ್ಬತ್ ಜ ತಾಕ ಹೆ ನಾಕಾಶೆ ದಿಸ್ತಾ ಹ್ಯಾ ದಿಸಾನಿ. ಪುಣ ತ್ಯಾ ಬದಲಾಕ ಆಮಿ ಭಾಜ್ಯಾಂಚೆ ಕ್ಲಿಯರ್ ಸೂಪ್, ಟೊಮೆಟೊ ಸೂಪ್ ಜಾವ ಡಾಳಿಂಚೆ ಸೂಪ್ ಘೇವಪಾಕ ಶಕ್ತಾ. ಆನಿ ಉದಕಾಚಿ ಕಮಿ ಆಮಿ ಅಶೀ ಭರೂನ್ ಕಾಡೂಂಕ ಶಕ್ತಾ. ತೆ ಗರಮ ಗರಮ ಸೂಪ್ಸ್ ಹ್ಯಾ ವಾತಾವರಣಾನ್ ಪಿಯೇನೂ ದಿಸ್ತಾ. ತೆನ್ನಾ ಅಸೊ ಯೋಗ್ಯ ಬ್ಯಾಲೆನ್ಸ್ ಆಮಿ ಡಯಟಾಚ ಕರ್ಪಾಕ ಜಾಯ, ಆರೋಗ್ಯ ಸಂಭಾಳಪಾ ಖಾತೀರ್ ಕರ್ಪಾಕ ಜಾಯ ಜೆನ್ನಾ ಋತು ಬದಲ್ತಾ ತೆನ್ನಾ.